0: يحب لمن يشاء والله واسع عليم.
1: Wong nandur gabah siji anake nandur gabah siji anake pitu sampe siji moe 100 dadi siji dadi 700 cara wong grabakan 1000 dadi 700